ಸ್ಥಾನಂ ಸಗ್ನಿತಾಸಂದಿ ಸಹಿಷಾ ಗಣೇಶ ವಿದ್ಯಾ ಗಣಪತಿರ ದೇವತಾ ಓಂ ಗಂ ಗಣಪತಯೇ ನಮಃ. ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ.